ಕೌಂಟ್ ಕ್ವೀನ್ ದಿವಾನಿ ನೋನ್ಲಿ ಮೊಹತರಮ ಸಮೀನಾ ಅಲ್ಲಾಮ್ ದಾಟಿಮ್ ಸಮೂಹ ಪ್ರೋಗ್ರಾಮ್ ಓರಿ ಓ ಅಸ್ಸಲಾಮು ಅಲೈಕುಂ ವಾಲೈಕುಂ ಅಸ್ಸಲಾಮ್ ಕ್ವೀನ್ ಮೊಹತರಮ ಸಮೀನಾ ಅಲ್ಲಾಮ್ ಸಂಗೆ ಖೈ ಸಲಾಮ್ ಬಾಸಿದ್ ಬಾಯಿ ಬಾಯಿ ತಾಸು ತೋ ಟೂಲೋ ರಿದಿನ್ ಕುತ ಸಲಾಮ್ ನಾಯಾಬ್ ದಮರ್ ಘೋಷನಾ ಯಾ ನಾಯಾಬ್ ಸಂಗೆ ಖೈ ಡಾಕ್ಟರ್ ಸತ ಸಲಾಮ್ ವಾಲೈಕುಂ ಅಸ್ಸಲಾಮ್ ಅಸ್ಸಲಾಮ್ ಅಲೈಕುಂ ಬಾಸಿದ್ ಬಾಯಿ ಹಮ ಜಮುಂಗ್ ದ ತರಫ ನಾ ಹಬೀಬುಲ್ಲಾ ದಾಟಿಮ್ ತ ಮಿಸ್ ಅಲಿ ಗೀ ದಿರ ಮೆಹರಬಾನಿ ಲೋಯ್ ಶಿ ಅಲ್ಲಾ ದೀ ಇಜ್ಜತ ಕಾ ನಿಗಾರ್ ಬಾಜಿ ದಾಟಿಮ್ ಸಮೂಹ ಪ್ರೋಗ್ರಾಮ್ ಓರಿ ಸಲಾಮ್ ಅಲೈಕುಂ ವಾಲೈಕುಂ ಅಸ್ಸಲಾಮ್ ನಿಗಾರ್ ಬಾಜಿ ಸಂಗೆ ಖೈ ನಸೀರ್ ಮುಮನ್ ದಾಟಿಮ್ ಸಮೂಹ ಪ್ರೋಗ್ರಾಮ್ ಓರಿ ಸಲಾಮ್ ಅಲೈಕುಂ ವಾಲೈಕುಂ ಅಸ್ಸಲಾಮ್ ಮಹೇನಾ ದಶ ವೇಡಿ ಸಲಾಮ್ ಅಲೈಕುಂ ವಾಲೈಕುಂ ಅಸ್ಸಲಾಮ್ ಕಲಿಜಿ ಮುಬಾರಕ್ಬಾದ್ ಅಲಿ ಗಿಡಿ ರಮಣ ಬಾಸಿದ್ ಬೈ ಮಂಗ್ ದಮ್ ಬಾಸಿದ್ ಬೈ ವೈ ಮಾದ ಮಂಗ್ಯೂ ಬೋಸ್ ಕಲಿ ಹಫ್ಸಾ ದ ಮತನಿ ಜಬರ್ದಸ್ತ್ ಡೇರ್ ಗಟ್ಕಾ ದೇವ ಕುಜಿ ಬಾಯಿ ಸನಾ ದ ಟೂಪಿ ನ ಮೆಸೇಜ್ ಆಲಿಗಿ ವೈಟಿರ್ ಮುಬಾರಕ್ಬಾದ್ ಅರ್ತವಾ ಎಂ ಟಿರ ಮೆಹರಬಾನಿ ಅಸ್ಲಾಮ್ ಬಾಯಿ ಸಂಗೈ ಐ ಎಂ ಸಲ್ಮಾ ಫ್ರಾಮ್ ಪೇಶಾವರ್ ಬಾಯಿ ಐ ಜಿ ದ ಪೇಶಾವರ್ ಹಾಸ್ಪಿಟಲ್ ಬಾ ನಂಬರ್ ಬಾ ಕಲಾ ಮಿಲಾವಿಗಿ ಬಾಯಿ ತಾಸು ತಸಲಾಮ ಕಲಿ ಸಮ ಮುಬಾರಕ್ ಶಾ ಡೇರ ಮೆಹರಬಾನಿ ಮುಂಗ್ ದ ಪೇಶಾವರ್ ಹಾಸ್ಪಿಟಲ್ ನಂಬರ್ ಇ ಪಮ್ಯಾಶ್ ಕಿ ಪದ್ವ ತಾರೀಖ ನೋರ್ ಕೌ ಚಬ್ಬೀಸ್ ತಾರೀಖ ಹೋ ಗ್ಯಾರ ತಾರೀಖ ತಾಸು ಕೋಶಿಶ ಕೈ ಛಿ ಜಾನ್ತಾ ನಂಬರ್ ವಾಕ್ ಲೇ ಬ್ಯಾ ರಾಶಿ ಜಿ ಅಸ್ಸಲಾಮ್ ಅಲೈಕುಂ ಬಾಸಿದ್ ಬಾಯಿ ವಲಿ ವಜಿ ಹಾ ದ ಟೂಪಿ ವಜಿ ಹಾ ಮಾತ ಕೊ ಪತ ನಷ್ಟ ದೇ ಖೋರಿ ಮಾತ ಮಾಲೂಮಾತ್ ನಷ್ಟ ದೇ ಖೋರಿ ಛಿ ದಾ ವಸ್ತ ಚಲ್ ರೇ ಸನ ದೇ ನು ಮಾತ ಬಿಲ್ಕುಲ್ ಪತ ನಷ್ಟ ಜಿ ವಜಿ ಹಾ ಯೋ ಜಲ್ ಮೆಸೇಜ್ ಆಲೇ ಗಾ ಖೋರಿ ಸ್ತಾ ದಾ ಮೆಸೇಜ್ ದಾ ಯೋ ಮೆಸೇಜ್ ತಾ ಪ್ರೋಗ್ರಾಮ್ ಕಿ ಕಮ್ ಅಸ್ ಕಮ್ 20 ದಲ್ ರಾಲೇ ಗಲೇ ದೇ ನು ಕೋಶಿಶ ದಾ ಕವ ಛಿ ಯೋ ಜಲ್ ಮೆಸೇಜ್ ಆಲೇ ಗಾ ದಾ ಬಡೇರ ಬೆಹತರ ಖಬರ್ ಇ ಮಾತ ಪತ ನಷ್ಟ ದೇ ದಾ ಗಾ ಸಿ ಸೈ ದಾ ಮಾ ಸರ ಜಮಾ ಪ್ರೋಗ್ರಾಮ್ ದೇ ಜಮಾ ಸರ ಜಮಾ ಪ ಪ್ರೋಗ್ರಾಮ್ ಕಿ ಖಬರ್ ಯೋ ಕೈ ನು ದಾ ಬಲ ಗನ ಡಿರ ಜಾತ ಬೆಹತರ ಖಬರ್ ಇ ದ ಟೂಲು ಖಗು ಔರ್ ಇದುನ್ ಕು ಲಗ ನಾ ಡಿರ ಜಾತ ಮೆಹರಬಾನಿ ಡಿರ ಜಾತ ಶುಕ್ರಿಯಾ ದಾ ಕುಮ್ ಚಿತಾ ಸದಾ ಟೈಮ್ ಸಮ ಮುಂಗ ತಾ ಮೆಸೇಜ್ ಕವೇ ಮುಂಗ ತಾ ಕಾಲ್ ಕವೇ.

0: ಅವು ಕಲವಿನ ಅವುಕನ ಕುಶಾಲ ಉಸಿರಾತ ಟೋಲ್ಹ ಬಿಲ್ಕುಲ್ ಅದಮ್ಮ ಕಡತಿ ಹುಲಾಡಿರಿ ಪಾತಿ ದಿವಸ ಖೇರ್ ದಿತ್ತೈಸ್ ಮಿನಿಟ್ ಆನ ಹೋಗಿ ಲಡ ಪಕಡ ತೂಕಿದೆ ಖೇರ ಉದಾದಾಸಿ ಚಲ್ ಕೋ ಮಚೆ ಸ್ತಾಸ ಕಾಲ್ ಸೈಡ್ ತವರ್ದಮ ಔ ಗುರುಜಿ ಶಿಮಂಗ್ ಸರ ಪಲಾಯನ್ ವಾನೆ ಫಸ್ಟ್ ಕಾಲರ್ ಆಫ್ ದ ಶೋ ದದೆ ಶೋ ಡುಂಬೆ ಕಾಲರ್ ಸೋಕ್ತೆ ಜಿ ಅಸ್ಸಲಾಮು ಅಲೈಕುಂ
1: ವಅಲೈಕುಂ ಸಲಾಂ ವರಹ್ಮತುಲ್ಲಾಹಿ ವಬರಕಾತುಹು
0: ಯನಾಸಿ ರಹಮಾನ್ ಶಾಯ ಔ ಖಬರಾತ ಹೌ ಕಮ
1: ಹಾಜಿ ಹಾಜಿ
0: ته په خدای یقینو کا قسمیه خبر اتا کوم چې ما دا کال در رحمان شاه دی ډکه مې وې ګوره
1: عمر ماشاء الله
0: لکه عمر دې دور ډېر دی کنه عمر دې دور ډېر دی چې ما زنه چې غلط نشم ګینی ما زوام چې دا رحمان شاه راغی